ಅಡಕತ್ತಡತಡ ಧಿತ್ತ ತಗ ಧುಮಿಕಿಟತಕ ಗಢ ಅನದ ಧೈತಿಟ ಕಥಾನದ ಧಾನದ ಧಡ ದಡ ದಡ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧಡ ದಡ ದಡ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧಡ ದಡ ದಡ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಟೆ.

ಕದ್ದಾಕಿಟ್ಟ ತಕ ತಕ ಧಾನ ದಗೆ ತಟಕ ತಿನ್ನ ತಿಟ್ಟೆ ಕತ್ತ ಕದ್ದರ್ ತಕ ತಕ ಕತ್ತ ತಗೆ ಗಿಂತ ರಾನ ದಗೆ ತಟಕ ತಕ ಕತ್ತ ತಗೆ ಗಿಂತ ತಕ ತಕ ಧಿನ್ನ ತಿಟ್ಟೆ ಕತ್ತ ಕದ್ದರ್ ತಕ ತಕ ಧಿನ್ನ ತಿಟ್ಟೆ ಕತ್ತ ಕದ್ದರ್ ತಕ ತಕ ಧಿನ್ನ ತಿಟ್ಟೆ ಕತ್ತ ಕದ್ದರ್ ತಕ ತಕ.